0: ಅಧ್ಯಾಯ ಗೀತಾ
1: ಶ್ರೀ ಆಕಾಶವಾಣಿ ಅಲ್ವರ್ ಕಾ ಸರಿಸ್ಕಾ ಚಾನಲ್ ಹೈ ಎಫ್ಎಂ ಬ್ಯಾಂಡ್ 103.1 ಮೆಗಾಹರ್ಟ್ಜ್ ಪರ್ ಶಾಮ್ ಕೆ ಠೀಕ್ 5 ಬಜೆ ಹೈ ಆಯಿ ಅಬ್ ಸುನ್ತೆ ಹೈ ಕಾರ್ಯಕ್ರಮ ಮಹಿಳಾ ಜಗತ್.